ಮಡಿಯು ತನನ ನಾನ ತನನ ನಾನ ತಾನ ಹೃದಯ ನಾಡು ಅಡಗಿಲಾಡು ಕಣ್ಗಳ್ ಕವಿತೆ ಉಲಗ.